ಗರ್ಭಗಂಜನ ಸರ್ಪಂಜನಾದರೂ ಪಾಸೋದು. ಅಂಗಹೀನ ಅಪಂಗನಾತ್ಮಿಕ ಪ್ರಖ ಪಾರು ಸರ್ವಲಾಯಕ ಸರ್ವಕಾಯಕ ಸರ್ವೋಪ್ರೇತೆ ಪಾರು ಸರ್ವಗಂತ ಸರ್ವಹಂತ ಸರ್ವತೇನ ಪೇಖ ಸರ್ವಶಾಸ್ತ್ರ ಜಾನೈಂಜಿ ರೂಪರಂಗರಣೇಖ ಪರಮ ವೇದ ಪುರಾಣ ಜಾ ಕಹ ನೇತ್ ಪಾಕ್ಷ ನೇತ